ಕೊಟ್ಟೆ ಹಾಗೆ ನಂಡಿ ಗಾಯ ಓ ನಮಃ ಶಿವಾಯ ಉಂಟು ವೇಡೆ ಮಾಯ ಕಮ ಕಾಸ್ತು ಕುಸ್ತು ಅಯ್ಯಂದಂತೆ.